0: ಆಚಾರ್ಯ ವಚಿರಸಾಮ ಭೂತೇ ಕುಲಮ ಪ್ರಕಟಮಯ ಭೂತೋಪಾದಿ ಗ್ರಂಥಂ ಅಧ್ಯಯತಾಂ ಕಾಲಾಂತರೇ ಸಂವರಿತುಂ ಅಭೂತೇ
1: ಅನ್ನಮಯ್ಯಂ ಧಮ್ಮಾನುತಪಿ ನಯ್ಯಂ ಕರೋಮಸೇ.